ಕಯಾ ಲೈ ಮಿಥ್ಯಾ ತಾನ ತಾನ ಕುಟಾಂ ಸುಭಾಯ ಮಿಥ್ಯಾ ಹಾಮಯ ಮಮತಾ ಮಾಯಾ ಮಿಥ್ಯಾ ರಾಜ ಜುಬಣ ತನ ಮಾಳ ಮಿಥ್ಯಾ ಕಾಮ ಕ್ರೋಧ ವಿಕ್ರಾಲ ಮಿಥ್ಯಾ ರಾಥ ಹಸ್ತಿ ಅಸವ ಬಹುತ್ರ ಮಿಥ್ಯಾ ರಂಗ ಸಂಗ ಮಾಯಾ ಪೇ ಹಸ್ತ ಮಿಥ್ಯಾ ದ್ರೋಹ ಮೋಹ ಅಭಿಮಾನ ಮಿಥ್ಯಾ ಶಿವ ಪ್ರಕೃತ ಗುಮಾನ ಅಸ್ಥಿರ ಭಕ್ತ ಸಾಧಕಿ ಶರಣ ನಾನಕ ಜಪ ಜಪ ಜೀವ ಹರ ಕೇ ಚರಣ ಮಿಥ್ಯಾ ಸರವಣ ಪರ ನಿಂದಾ ಸುನ ಹೈ ಮಿಥ್ಯಾ ಹಸ್ತ ದರ್ಭ ಕೌ ಹಿರ ಹೈ ಮಿಥ್ಯಾ ನೇತ್ರ ಪೇಖಿತ ಪರ ತ್ರಯ ರೂಪಾದ ಮಿಥ್ಯಾ ರಸನಾ ಭೋಜನ ಅನುಸ್ವಾದ ಮಿಥ್ಯಾ ಚರಣ ಪರ ವಿಕಾರ ಕೌತಾವೇ ಮಿಥ್ಯಾ ಮನ ಪರ ಲೋಭ ಲುಭಾವೇ ಮಿಥ್ಯಾ ತಾಣ ನಹಿ ಪರ ವಿಕಾರ ಮಿಥ್ಯಾ ಬಾಹ ನೇದ ವಿಕಾರ ಬೇಣ ಬೂಜೇ ಮಿಥ್ಯಾ ಸಭ ಪಹ ಸಫಲ ದೇಹ ನಾನಕ ಹರ ಹರ ನಾಮ ಲಯ ಮಿರ್ಥಿ ಸಾಗತ ಕಿ ಆರ ಜಾ ಸಾಜ ಬಿನಾ ಕೈ ಉತ್ ಸುಚಾ ಬಿರ್ಥಾ ನಾಮ ಬಿನಾ ತನಯ ಅಂಧ ಮುಖ ಆಮತ ತಾ ಕೈ ದುರ್ಗಂಧ ಬಿನ ಸಿಮರನ ದಿನ ರಯನ ವೃಥಾ ವಿಹಾಯ ಮೇಘ ಬಿನಾ ਜੋ ਖੇਤੀ ਜਾਏ ਗੋਬਿੰਦ ਭਜਨ ਬਿਨ ਬ੍ਰਿਥੇ ਸਭ ਕਾਮ ਜਿਉ ਕਿਰਪਨ ਕੇ ਨਿਰਾਸ ਦਾਮ ਧਨ ਧਨ ਤੇ ਜਨ ਜੇ ਘਟ ਬਸਿਓ ਹਰ ਨਾਉ ਨਾਨਕ ਤਾ ਕੈ ਬਾਲ ਬਲ ਜਾਉ ਰਹਿ ਤਬਰ ਕਸਬਰ ਕਮਾਵਤ ਮਾਨ ਪ੍ਰੀਤ ਮੁਖੋਂ ਗੰਡ ਲਾਵਤ ਜਾਨਨ ਹਾਰ ਪ੍ਰਭੂ ਪ੍ਰਬੀਨ ਬਾਹਰ ਭੇਖ ਨ ਕਾਹੂ ਪੀਨ ਅਬਰ ਉਪਦੇਸ ਹੈ